ಸಿ ನಿಲ್ಲಿಕೆ ಲು ಥಾನ್ ಹುತ ಥಾನ್ ವೇಳ ಇಲ್ಲಿ ತುಂಬ ಬ್ರೇನ್ಗೆ ಠೇಕ್ ಉ ಫಾನ್ಲೆ ನಂಗೆ ಪಿದುನ್ ಉ ಕಲೀಲೋ ಠಿಕ್ ತಿದ್ದಾರೆ ಪಾನಂಗೆ ಕೊಮ್ ಹೇಗೆ ಕಲೀಲು ಲಸಿ ಇಲ್ಲಿ ತುಂಬಂಕೆ ಕಚಾಳಿ ಎಲ್ಲ ಬಂಕೆ ನಿಲ್ಲಿ ಪೂಜಿ ಬಂಕೆ ಅಪ್ಪೋರ್ಗೆ ಪಿದುನ್ ದೇ ಕಚಿರಾಪ್ಗೆ ಚಿತ್ತೂಕಿ ಜುಮ್ ಹೇಗ ಜೋನಿಸಿ ಇಲ್ಲಿ ತುಂಬಕೊ ಅನ್ಮ ಕಿಪಿ ಠೇಕ್ ದು ನಂಗೆ ಠೇಕ್ ನಂಗೆ ಜೀತ ಠೇಕಿಗೆ ದೇಲ್ಲ ಲಸಿ ನೋನ ದಿನ್ಗೆ ಉ ಸುಮಾರ ಫಾನ್ ಸ್ಕೂಲ್ ತೊಯ್ ದುನ್ ಲೋ ಪು ಮತ್ ದುನ್ ಲೋ ಲೇ ಪು ಬಂಕೆ ಚೌಗಿಗೆ ಸಿ ಕದು ಗವೇ ಪಿ ಎ ಪು ಫಾನ್ ಬಕಾರ್ ಬಿ ಅಲೋಂಗ್ ರಾತ್ ಫಾನ್ ಸಮಿ ನಿಲಿ ಲಬಂಗ್ ಸೋಚಿ ತಾಯ್ಬೆನ್ ಬಚಿ ನೀ ಬಂಕೆ ಉ ಸುಮಾರ್ ಲುಗೆ ಚಾಳಿ ಅಲೋಂಗ್ ಚೇರಾಪ್ ಚಿತ್ತು ದು ನೋನ್ ನಂಗ್ಲಿ ತುಮ್ ಖಿತ್ತಿ ಚೆಲಾಂಗ್ದಾಮ ಸೋನ್ ಕಪ್ರೆ ಕಸಾಯಿ ಚಿ ಕ್ಲೇಮ ಸೋನ್ ಸಿ ಜೋ ಪದಾಪ್ ಚೆಲಾಂಗ್ದಾಮ್ ಲೂ ಬುಲುತೆ ನಂಗ್ಲಿ ತುಮ್ ಖಿತಿ ದ ಮಿಮಿ ಸೆನ್ಜಿ ಲಸಿ ಲಪ್ ಉ ಸುಮಾರ್ ಡಲ ಬುಸೋನ್ ತಕ್ ಥಾಕ್ಸಿ ನಂಗ್ಲಿ ತುಮ್ ಚೆಲಾಂಗ್ ದುನ್ ಪಿಮೆ ಲೂ ಬುಲುತೆ ಮಾಡಿ ಸಿಕೆ ಮೆಸೆನ್ ಅವು ಸುಮಾಡಿಸಿ ನಂಗ್ ಮಾನ್ಪು ಲಸಿ ನಿಲ್ಲಿಕೆ ಅಹೋಕಲಾಮ್ಲೋ ಪಿನಾ ತುಮ್ ಹನ್ ಪುಲೋ ಲಕೆ ಇಲ್ಲಿ ತುಮ್ ಸೇವಿಂಗ್ ಬೆಂಗಲೋಂಗ್ ಸೋನ್ ಸೇವಿಂಗ್ ಅಕೌಂಟ್ಸ್ ಲೋ ಇಲ್ಲಿ ತುಮ್ ಸಿದಾ ಜೋಂಗ್ ಇಲ್ಲಿ ತುಮ್ ಲಾಂಗ್ ದುನ್ ಬೋಮ್ ಥಾನ್ ದುನ್ ಬೋಮ್ ರೆ ದುನ್ ಬೋಮ್ ಲೋತೆ ನಂಗ್ ಥೆಕ್ ಬೋಮ್ ಪೋ ಪಿನೆ ಬೋಮ್ ಪೋ ಲಸಿ ಮಾಡಿ ಸಿ ಬಂಕೆ